0: ಜುಗುರಾತಿ ಅಗಂತ ಕೂಡಗೇ ರಥವಾಹು ಮಹಲ್ಲಾ ಪಹಿಲಾ.
1: ಸಾಮ ಕೈ ಸಿತಂಬರ ಸ್ವಾಮಿ ಸಚ ಮಯಾ ಛ ಸಾಚ ರಹೇ ಸಬ್ ಕೋ ಸಾ ಸಮಾವೇ ರಿಕ ಕಹೇ ರಯಾ ಪರಪೂರ್ ರಾಮ ನಾಮ ದೇವಾ ಮೈಸೂರ್ ನಾಯ ಲಯ ಪ್ರಾಚಿತ ಜಾಯೇ ನಾನಕ ತೋ ಮುಖಂತ್ರ ಪಾಯ ਜੁਜ ਮੈਂ ਜੋਰ ਛਲੀ ਚੰਦਰਾਵਲ ਕਾਨ ਕ੍ਰਿਸ਼ਨ ਜਾਦਮ ਭਇਆ ਹਰ ਜਾਤ ਗੋਪੀ ਲੈ ਆਇਆ ਇੰਦਰਾ ਬਨ ਮੈਂ ਰੰਗ ਕੀ